ಈ ಭಗವತಿ ಮಹಾಶಕ್ತಿ ಅನಂತ ಕೋಟಿ ಬ್ರಹ್ಮಾಂಡ ನಾಯಿಕ ವಾಕ್ಶಕ್ತಿ ಕೈರೆ ಆಶೆ ಹೂ ರುದ್ರೋ ಅನೆ ವಸುದೇವೋ ರೂಪೆ ತಥಾ ಆದಿತ್ಯ ಅನೆ ವಿಶ್ವೇ ದೇವೋ ರೂಪೆ ವಿಶ್ವದೇವೋ ರೂಪೆ ಸಂಚಾರ ಕರುಷ ಹೂಂ ಮಿತ್ರ ವರುಣ ಇಂದ್ರ ಅಗ್ನಿ ತಥಾ ಬೆ ಅಶ್ವಿನಿ ಕುಮಾರೋನೆ ಧಾರಣ ಕರುಷ ಆ ವಾಕ್ಶಕ್ತಿ ಈ ಮಹಾನ್ ವ್ಯಾಪಕ ಶಕ್ತಿ ಶೆ ನೆ ಋಗ್ವೇದ ಮಾ ಆ ದಿವ್ಯ ಉದ್ಗಾರ ಈ ಮಾತೇನಾ ಮಳಿ ಆವೀಶ್ તો એ જ મહાશક્તિ જેની માટે દેવી અથર્વ શીર્ષ કહે છે તેમ